ಪಮಗರಿ ಧನಿ ಸ ಗಮ ಪಮ ಗಮ ಪನಿ ಬ ಮ ಬ ನಿ ಸ ನಿ ಪ ಪನಿ ದಿ ಸ ತನಿ ದಾನಿ ದ ಬ ಮ ಬ ಪನಿ ನಿ ನಿ ದಾನಿ ದ ಬ ಮ ಬ ಪ ಬ ದಾನಿ ದ ಬ ಮ ಗಮ ಪನಿ ಬ ಮ ಬ ದಿ ಸ ನಿ ನಿ ಪನಿ ಸ ಗ ಸ ಗ ಗ ಗ ನಿ ನಿ ದಿ ದ ಸ ಸ ಗ ರಿ ದಾನಿ ದ ಬ ರಿ ನಿ ದಿ ದ ಸ ಸ ರಿ ದಾನಿ ದ ಬ ಮ ಗ ಗ ಗ

0: ಸಿದ್ಧೌ ಚ ಸಮಃಭೂತ್ವ ಆಸಕ್ತಿಂ ತ್ಯಕ್ತ್ವ ಯೋಗಸ್ಥಃ ಸನ್ ಕರ್ಮಾಣಿ ಕುರು. ಈದೃಶೀ ಮಾನಸಿಕ ಸ್ಥಿತಿಃ ಏವ ಯೋಗಃ ಉಚ್ಯತೆ. ದ್ವಿತೀಯಃ ಅಸ್ತಿ ಕರ್ಮಸು ಕೌಶಲಮೇವ ಯೋಗಃ. ಬುದ್ಧಿಯುಕ್ತೋ ಜಹಾತೀಹ ಉಭೇ ಸುಕೃತ ದುಷ್ಕೃತೆ ತಸ್ಮಾದ್ ಯೋಗಾಯ ಯುಜ್ಯಸ್ವ ಯೋಗಃ ಕರ್ಮಸು ಕೌಶಲಂ. ವಯಂ ಯತ್ಕಿಮಪಿ ಕಾರ್ಯಂ ಕುರ್ಮಃ ತತ್ ಕಸ್ಯಾಪಿ ಸ್ವಾರ್ಥಸ್ಯ ಫಲಸ್ಯ ವ ಆಶಾಂ ವಿನಾ ಏಕಾಗ್ರತೆಯ ಲೋಕಕಲ್ಯಾಣಾರ್ಥಂ ಕರಣಮೇವ ಕರ್ಮಸು ಕೌಶಲಂ. ತದೇವ ಯೋಗಃ ಇತಿ. ಮನುಷ್ಯಾಣಾಂ ಮಾನಸಿಕ ಪ್ರವೃತ್ತಿಃ ಅನುಸೃತ್ಯ ಶ್ರೀಕೃಷ್ಣಃ ಗೀತಾಂ ತ್ರಿಷು ಭಾಗೇಷು ವಿಭಜ್ಯ ತ್ರೀನ್ ಮುಖ್ಯಾನ್ ಯೋಗಮಾರ್ಗಾನ್ ಉಪದಿಷ್ಟವಾನ್. ತೇಷು ಪ್ರಥಮಃ ಅಸ್ತಿ ಕರ್ಮಯೋಗಃ. ಕರ್ಮಯೋಗಃ ನಾಮ ಫಲಾಪೇಕ್ಷಾಂ ವಿನಾ ಸ್ವಕರ್ತವ್ಯ ಪಾಲನಂ. ತದೇವ ಗೀತಾಯಾಂ ಶ್ರೀಕೃಷ್ಣಃ ಏವಂ ವದತಿ ಕರ್ಮಣ್ಯೇವಾಧಿಕಾರಸ್ತೇ ಮಾ ಫಲೇಷು ಕದಾಚನ ಮಾ ಕರ್ಮ ಫಲ ಹೇತುರ್ಭೂಃ ಮಾ ತೇ ಸಂಗೋಸ್ತ್ವಕರ್ಮಣಿ ಇತಿ. ದ್ವಿತೀಯಃ ಅಸ್ತಿ ಭಕ್ತಿಯೋಗಃ. ಕ್ರಿಯಮಾಣಂ ಪ್ರತಿಕಾರ್ಯಂ ಭಗವತ್ಸ್ವರೂಪಂ ಮತ್ವಾ ಅಹಂಕಾರಂ ತ್ಯಕ್ತ್ವಾ ಈಶ್ವರಾಯ ಸಮರ್ಪಣಮೇವ ಭಕ್ತಿಯೋಗಃ. ಅಯಮೇವ ವಿಷಯಃ ಅಷ್ಟಾದಶಾಧ್ಯಾಯೇ ಉಕ್ತಮಾಸೀತ್. ಮನ್ಮನಾಭವ ಮದ್ಭಕ್ತೋ ಮದ್ಯಾಜೀಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಸತ್ಯಂತೆ ಪ್ರತಿಜಾನೇ ಪ್ರಿಯೋಸಿ ಮೇ ಇತಿ. ಏವಂ ಭಗವದ್ಗೀತಾಯಾಂ ಷಷ್ಠೇ ಅಧ್ಯಾಯೇ ಆತ್ಮಸಂಯಮನಯೋಗೇ ಮನಸಃ ನಿಗ್ರಹಃ ಕಥಂ ಕರ್ತವ್ಯಃ ಧ್ಯಾನಂ ಕಥಂ ಕರಣೀಯಮಿತಿ ಉಕ್ತಮಸ್ತಿ. ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸೇನ ತು ಕೌಂತೇಯ ವೈರಾಗ್ಯೇನ ಚ ಗೃಹ್ಯತೆ. ಇತ್ಯಸ್ಮಿನ್ ಶ್ಲೋಕೇ ಮನಸಃ ನಿಗ್ರಹಃ ಅಭ್ಯಾಸೇನ ವೈರಾಗ್ಯೇನ ಚ ಸಾಧ್ಯತೆ ಇತಿ, ಅರ್ಥಾತ್ ಯೋಗಾಭ್ಯಾಸೇನ ಸಾಧ್ಯತೆ ಇತಿ ಶ್ರೀಕೃಷ್ಣಃ ಉಕ್ತವಾನ್. ಯೋಗಾಭ್ಯಾಸಂ ಕುರ್ವಾಣಃ ಮನುಷ್ಯಃ ಕಥಂ ಭವೇತಿತಿ ಗೀತಾಯಾಂ ಯವಮಸ್ತಿ. ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ಯುಕ್ತಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖಃ. ಯಃ ಆಹಾರೇ ವಿಹಾರೇ ಕರ್ಮಚೇಷ್ಟಾಸು ಶಯನೇ ಜಾಗರಣೇ ಚ ಯುಕ್ತತ್ವಂ ಅರ್ಥಾತ್ ಮಿತತ್ವಂ ಪಾಲಯತಿ ತಸ್ಯೈವ ಯೋಗಃ ಸಿಧ್ಯತಿ ಇತಿ. ಭಗವದ್ಗೀತಾನುಸಾರಂ ಯೋಗಃ ನಾಮ ನ ಕೇವಲಂ ಶರೀರಸ್ಯ ವಕ್ರೀಕರಣಂ ಅಪಿತು ಮನಸಃ ಪ್ರಶಾಂತತ ಕರ್ಮಣಾಂ ಪವಿತ್ರತ ಜೀವಾತ್ಮನಃ ಪರಮಾತ್ಮನಾ ಸಹ ಸಂಯೋಜನಂಚ. ಏವಮೇವ ಯೋಗವಾಸಿಷ್ಟಂ ಹಠಯೋಗ ಪ್ರದೀಪಿಕ ಘೇರಂಡ ಸಂಹಿತ ಶಿವಸಂಹಿತ ಉಪನಿಷದಃ ಗೋರಕ್ಷಾಶತಕಂ ಇತ್ಯಾದಯಃ ಅಮುಂ ವಿಷಯಮೇವ ಪ್ರತಿಪಾದಯಂತಿ. ಏತಾದೃಶಸ್ಯ ಮಹತ್ವಪೂರ್ಣಸ್ಯ ಯೋಗಸ್ಯ ಅಧುನಾ ವಿಶ್ವವ್ಯಾಪಕತ್ವಂ ಸಿದ್ಧಂ. ಅಸ್ಮಾಕಂ ಮಾನನೀಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಮಹೋದಯಃ ಯೋಗಸ್ಯ ವಿಷಯೇ ಯವಮವೋಚತ್ ಅಸ್ಮಿನ್ ಶತಾಬ್ದೌ ಯೋಗೇನ ಜಗತ್ ಏಕೀಕೃತಂ ಇತಿ. ಮಾನನೀಯ ಪ್ರಧಾನಮಂತ್ರಿಣಃ ಶ್ರೀ ನರೇಂದ್ರ ಮೋದಿ ಮಹೋದಯಸ್ಯ ಸತತ ಪ್ರಯಾಸೈಃ ಸಂಯುಕ್ತ ರಾಷ್ಟ್ರ ಮಹಾಸಭಾ ಜೂನ್ ಏಕವಿಂಶತಿ ದಿನಾಂಕಃ ಅಂತಾರಾಷ್ಟ್ರೀಯ ಯೋಗ ದಿವಸಃ ಇತಿ ಅಘೋಷಯತ್. ಸ್ವಸ್ಯ ಪ್ರಸ್ತಾವೇ ಸಂಯುಕ್ತ ರಾಷ್ಟ್ರ ಮಹಾಸಭೆಯ ಸಮರ್ಥಿತಂ ಯತ್ ಯೋಗಃ ಜೀವನಸ್ಯ ಸರ್ವೇಷು ಕ್ಷೇತ್ರೇಷು ಸಮತುಲ್ಯತಾಂ ಸ್ಥಾಪಯತಿ ಆರೋಗ್ಯಾಯ ಶ್ರೇಯಸೇ ಉಪಕರೋತಿ. ಯೋಗಾಭ್ಯಾಸಸ್ಯ ಲಾಭಾನಾಂ ವಿಸ್ತೃತರೂಪೇಣ ಪ್ರಚಾರೇಣ ವಿಶ್ವಜನಾರೋಗ್ಯಾಯ ಹಿತಕರಂ ಭವಿಷ್ಯತಿ ಇತಿ. ಸುಪ್ರಸಿದ್ಧಃ ಕವಿವರೇಣ್ಯಃ ಭರ್ತೃಹರಿಃ ಯೋಗಸ್ಯ ವೈಶಿಷ್ಟ್ಯಂ ಏವಂ ಪ್ರಕಟೀಕರೋತಿ. ಯೇ ನಿಯಮಿತರೂಪೇಣ ಯೋಗಾಭ್ಯಾಸಂ ಕುರ್ವಂತಿ ತೇ ಕತಿಪಯಾನ್ ಸದ್ಗುಣಾನ್ ಲಬ್ಧ್ವಾ ಭಯಂ ವಿನಾ ಪೂರ್ಣ ಸ್ವತಂತ್ರಾಃ ಪರಮಾನಂದಸ್ವರೂಪಾಶ್ಚ ಭವಂತಿ ಇತಿ. ಅಸ್ಮಿನ್ ವರ್ಷೇ ಅಂತಾರಾಷ್ಟ್ರೀಯ ಯೋಗ ದಿವಸಸ್ಯ ಆಧಿಕಾರಿಕಂ ಇತಿವೃತ್ತಂ ಸ್ವೀಕೃತಂ ಯತ್ ಶ್ರೇಯಸೇ ಜ್ಞಾನಾಯ ವಿಶ್ವಶಾಂತಯೇ ಚ ಯೋಗಃ ಇತಿ. ಏತತ್ ಇತಿವೃತ್ತಂ ಶಾರೀರಿಕಾರೋಗ್ಯಸ್ಯ ಮಾನಸಿಕ ವಿಕಾಸಾಯ ಪ್ರಶಾಂತ ಸಮಾಜ ನಿರ್ಮಾಣಾಯ ವಿಶ್ವಶಾಂತಯೇ ಚ ಯೋಗಸ್ಯ ಪ್ರಾಧಾನ್ಯಂ ಆವಿಷ್ಕರೋತಿ. ಅತಃ ವಯಂ ಸರ್ವೇಪಿ ಏತಾದೃಶಸ್ಯ ಮಹತ್ವಪೂರ್ಣಸ್ಯ ಯೋಗಸ್ಯ ಪ್ರಾಧಾನ್ಯತಾಂ ಜ್ಞಾತ್ವಾ ನಿತ್ಯ ಯೋಗಾಭ್ಯಾಸಾನುರಕ್ತಃ ಭೂತ್ವಾ ಶಾರೀರಿಕಾರೋಗ್ಯೇಣ ಸಹ ಮಾನಸಿಕ ವಿಕಾಸ ಪರಿಪುಷ್ಟಿಂ ಲಬ್ಧ್ವಾ ಧರ್ಮಮಾರ್ಗೇಣ ಸಕಲಾರ್ಧಾನ್ ಸಾಧಯತ್ವಾ ವಿಶ್ವಶಾಂತಿಯೈ ಕಟಿಬದ್ಧಾಃ ಭವಾಮಃ. ಸ್ವಸ್ತಿ.
1: ಮೇಲಿಂತವರಕು ಯೋಗಃ ಸಕಲಾರ್ಧ ಸಾಧಕಃ ಎಂಸಿಂಪೈ ಡಾಕ್ಟರ್ CHVKS ಫಣಿಕುಮಾರ್ ಗಾರಿ ಸಂಸ್ಕೃತ ಪ್ರಸಂಗಾನ್ನಿ ವಿನ್ನಾರು. ಈನಾಟಿ ಅಮರ ಭಾರತಿ ಕಾರ್ಯಕ್ರಮಂ ಇಂತಟಿತೋ ಸಮಾಪ್ತಂ.

ಕಂಡ ಎದುರಾರ ಬಂಗರು ಕೊಂಡ ಆಹ ನೀವು ದಸರುಂಡ ನಾಕೇಮಿ ಕೊರತ ಚೂಸ್ಕೋ ಚೂಸ್ಕೋ.